ಖಂಡ ಬಿಹಂಡನ ಕಾಲದಲ್ಲ ಖಂಡ ಅತರನ್ನ ಮಂಡನ ಬಾರಬಂಡಂಗ ಭುಜ ದಂಡೆ ಅಖಂಡ ತೇಜ ಪ್ರಚಂಡನ ಜ್ಯೋತಿಯ ಮಂಡ ಪಾಪ್ರಭಂ ಸುಖ ಸಂತ ಕಾರಣ ದುರ್ಮ.